ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಶಿವಾಯ ಮಂದಾಕಿನಿ ಸಳಿಲ ತಂದನ ತರ್ಜಿತಾಯ ನಂದೀಶ್ವರ ಪ್ರಮಥನಾಥ ಮಹೇಶ್ವರಾಯ ಮಂದಾರ ಪುಷಪುಷ ಸುಭೂಜಿತಾಯ ತಸ್ಮೈ ಮಕಾರಾಯ ನಮಶಿವಾಯ ಶ್ರೀವಾಯ ಗೌರೀ ಪದನಾಭಿವೃದ್ಧಮ ಸೂರ್ಯಾಯ ದಕ್ಷಾಧರಣಾಶಕಾಯ ಶ್ರೀನೀಲಕಂಠಾಯ ಬೃಹಸ್ವಧ್ವಜಾಯ ತಸ್ಮೈ ಶಿಖಾರಾಯ ನಮಶಿವಾಯ ವಶಿಷ್ಠಕುಂಭೋದ್ಭವಗೌತಮಾರ್ಯ ಮುನೀಂದ್ರ ದೇವಾರ್ಚಿತಶೇಖರಾಯ ಚಂದ್ರಾರ್ಕಪೈಶ್ವಾನರುಳೌತನಾಯ ತಸ್ಮೈ ಮಕಾರಾಯ ನಮಶಿವಾಯ ಯಾಕ್ಷಸ್ವರೂಪಾಯ ಜಟಾಧರಾಯ ಪಿನಾಕಾಷ್ಠಾಯ ಸನಾತನಾಯ ದಿವ್ಯಾಯ ದೇವಾಯ ದಿಗಂಬರಾಯ ತಸ್ಮೈ ಏಕಾರಾಯ ನಮಶಿವಾಯ ಪಂಚಾಶತ ಪುಣ್ಯವ್ಯಾಪಾರ ಶಿಷ್ಯನದು ಶಿವಲೋಕಿ ಮಾಮ್ನವತಿ ಶಿವೇನ ಸಮೋನ್ನತೆ ಪ್ರಾಣಾಯ ನಮಃ.